0: ꯔꯥꯁꯇ꯭ꯔꯄꯇꯤ ꯗ꯭ꯔꯣꯄꯇꯤ ꯃꯨꯔꯃꯨꯅ ꯏꯟꯇꯤꯒ꯭ꯔꯦꯇꯦꯗ ꯇ꯭ꯔꯥꯏꯕꯦꯜ ꯗꯦꯚꯂꯞꯃꯦꯟꯠ ꯑꯦꯖꯦꯟꯁꯤ ꯑꯃꯁꯨꯡ ꯏꯟꯇꯤꯒ꯭ꯔꯦꯇꯦꯗ ꯇ꯭ꯔꯥꯏꯕꯦꯜ ꯗꯦꯚꯂꯞꯃꯦꯟꯠ ꯄ꯭ꯔꯣꯖꯦꯛꯁꯤꯡ ꯃꯄꯥꯡꯒꯟ ꯀꯟꯈꯠꯍꯟꯅꯕꯒ ꯃꯔꯤ ꯂꯩꯅꯅ ꯅ꯭ꯌꯨ ꯗꯦꯜꯂꯤꯗ ꯄꯥꯡꯊꯣꯛꯄ ꯔꯥꯖ꯭ꯌ ꯊꯥꯛꯀꯤ ꯀꯟꯀ꯭ꯂꯦꯚ ꯉꯁꯤ ꯍꯧꯗꯣꯛꯈ꯭ꯔꯦ꯫ ꯊꯧꯔꯝ ꯑꯗꯨꯗ ꯋꯥ ꯉꯥꯡꯕꯗ ꯔꯥꯁꯇ꯭ꯔꯄꯇꯤꯅ ꯍꯥꯏ ꯂꯩꯕꯥꯛ ꯑꯁꯤꯗ ꯂꯩꯔꯤꯕ ꯇ꯭ꯔꯥꯏꯕꯦꯜ ꯀꯥꯡꯂꯨꯞꯀꯤ ꯃꯤꯑꯣꯏꯁꯤꯡ ꯃꯁꯥ ꯃꯁꯥꯒꯤ ꯏꯅꯥꯛ ꯈꯨꯜꯂꯕ ꯆꯠꯅꯕꯤ ꯑꯃꯁꯨꯡ ꯙꯔꯃ ꯂꯩꯖꯕ ꯀꯥꯡꯂꯨꯞꯁꯤꯡꯅꯤ꯫ ꯃꯈꯣꯏꯕꯨ ꯆꯥꯎꯈꯠꯄꯒꯤ ꯂꯝꯕꯤꯗ ꯃꯥꯡ ꯊꯥꯅ ꯄꯨꯔꯛꯄ ꯍꯥꯏꯕꯁꯤ ꯁꯔꯀꯥꯔ ꯑꯁꯤꯒꯤ ꯇꯉꯥꯏꯐꯗ꯭ꯔꯕ ꯊꯧꯗꯥꯡꯅꯤ꯫ ꯁꯔꯀꯥꯔꯅ ꯄꯥꯏꯈꯠꯂꯤꯕ ꯆꯥꯎꯈꯠ ꯊꯧꯔꯥꯡꯒꯤ ꯊꯕꯛ ꯈꯨꯗꯤꯡꯃꯛ ꯂꯩꯕꯥꯛ ꯑꯁꯤꯒꯤ ꯃꯅꯨꯡ ꯍꯨꯝꯖꯤꯟꯕ ꯃꯐꯝꯁꯤꯡꯗ ꯌꯧꯍꯟꯅꯕ ꯍꯣꯠꯅꯒꯗꯕꯅꯤ꯫ ꯁꯔꯀꯥꯔꯅ ꯄꯥꯏꯈꯠꯂꯤꯕ ꯇꯣꯉꯥꯟ ꯇꯣꯉꯥꯟꯕ ꯆꯥꯎꯈꯠ ꯊꯧꯔꯥꯡꯒꯤ ꯁ꯭ꯀꯤꯝꯁꯤꯡ ꯂꯩꯕꯥꯛ ꯑꯁꯤꯒꯤ ꯇ꯭ꯔꯥꯏꯕꯦꯜ ꯀꯥꯡꯂꯨꯞꯁꯤꯡꯒꯤ ꯃꯤꯑꯣꯏꯁꯤꯡ ꯃꯄꯨꯡ ꯐꯥꯅ ꯐꯪꯕ ꯉꯝꯗꯕꯗꯒꯤ ꯃꯇꯥꯡꯗꯁꯨ ꯔꯥꯁꯇ꯭ꯔꯄꯇꯤꯅ ꯅꯨꯡꯅꯥꯡꯕ ꯐꯣꯡꯗꯣꯛꯈꯤ꯫ ꯃꯍꯥꯛꯅ ꯍꯥꯏ
1: ꯇ꯭ꯔꯥꯏꯕꯦꯜ ꯂꯣꯛ ꯕꯍꯨꯠ ꯇꯦꯂꯦꯟꯇꯦꯗ ꯍꯦ ꯎꯁꯤ ꯇꯦꯂꯦꯟꯠ ꯀꯣ ꯈꯣꯖ ꯀꯦ ꯅꯤꯀꯥꯜꯅꯥ ꯍꯝ ꯂꯣꯒꯣꯡ ꯀꯥ ꯀꯔꯇꯕ꯭ꯌ ꯍꯦ ꯑꯣ ꯑꯥꯠꯃꯅꯤꯔꯚꯔ ꯕꯟ ꯁꯛꯇꯦ ꯍꯦ ꯑꯄꯅꯦ ꯇꯦꯂꯦꯟꯠ ꯀꯦ ꯁꯥꯊ ꯀ꯭ꯌꯨꯡꯀꯤ ꯑꯁꯣꯍꯖꯇꯥ ꯁꯦ ꯎꯁꯀꯣ ꯁꯤꯈ ꯄꯥꯏꯦꯡꯒꯦ ꯚꯦꯂꯨ ꯑꯦꯗ ꯀꯔꯅꯥ ꯈꯥꯂꯤ ꯁꯤꯈꯥꯅꯥ ꯄꯗꯦꯒꯥ ꯑꯣꯔ ꯃꯥꯔꯀꯦꯇꯤꯡ ꯀꯥ ꯁꯣꯍꯌꯣꯒ ꯀꯔꯅꯥ ꯄꯗꯦꯒꯥ ꯑꯥꯖ ꯀꯍꯥꯟ ꯂꯈꯄꯇꯤ ꯗꯤꯗꯤ ꯀꯔꯣꯔꯄꯇꯤ ꯗꯤꯗꯤ ꯀ꯭ꯌꯥ ꯀ꯭ꯌꯥ ꯆꯜ ꯔꯍꯥ ꯍꯦ ꯃꯨꯖꯦ ꯂꯛꯇꯥ ꯍꯦ ꯌꯦ ꯚꯤ ꯍꯣ ꯁꯛꯇꯦ ꯍꯝ ꯂꯣꯒꯣꯡ ꯀꯥ ꯖꯣ ꯁꯄꯅꯥ ꯑꯥꯏ ꯇꯤ ꯗꯤ ꯑꯥꯏ ꯇꯤ ꯗꯤ ꯄꯤ ꯃꯥꯗꯥ ꯑꯦ ꯖꯣ का सोच बनाने का जिन्होंने बनाए उनको मैं नमन करना चाहती हूँ, धन्यवाद देना चाहती हूँ।
0: कांग्रेस लुसिंगब डी के शिवकुमार कर्नाटक की कुनमंगा सुबह मुख्यमंत्री होना ngasi wasak laukre महापुर राज्यपाल थवरचंद गहलोत ना थबक पाइबगी की वासक लौकी सिद्धरामैया मंत्रिमंडल दा गृहमंत्री होरंबा डॉक्टर जी परमेश्वर बु उप मुख्यमंत्री होना वासक लौकी मसगी मथकता एमएलए तरानिठोइसु कैबिनेट मंत्री सिंह होना वासक लौकी ಡಿಕೆ ಶಿವಕುಮಾರ್ನ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ವನವಾಸಕ್ ಲೌಕಿಬದ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ನುಂಗಾಯ ಫುಂಗ್ದೊಕ್ರೆ ಸೋಷಿಯಲ್ ಮೀಡಿಯಾದ ಥಾಗತ್ಪವಾರೊಲಮದ ಶ್ರೀ ಮೋದಿನ ಹಾಯ್ ಮಿಯಾಂಗಿ ಐಫ ಥೊರಾಂಗ್ ಸಿಂಗ್ ತಿನ ಫೈಕನಬಗೆದಮಕ್ ಕೇಂದ್ರನ ಕರ್ನಾಟಕ ಸರ್ಕಾರಗ ಪುಣ್ಯ ಥಬಕ್ ತೌಮಿನಗನೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಲಿಕ್ ಅರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಯಾವ್ನ ಕಾಂಗ್ರೆಸ್ ಲುಸಿಂಗ್ಬ ಕೆಯಾನಸು ಶ್ರೀ ಶಿವಕುಮಾರ್ನ ಮುಖ್ಯಮಂತ್ರಿ ವರಪದ ನುಂಗಾಯ ಫುಂಗ್ದೊಕ್ರೆ ꯗꯦꯜꯂꯤꯒꯤ ꯃꯥꯜꯄꯤꯌꯥ ꯅꯥꯒꯔꯗ ꯂꯩꯕ ꯍꯣꯇꯦꯜ ꯑꯃꯗ ꯉꯁꯤꯌꯨꯛ ꯃꯩ ꯆꯥꯛꯄꯒꯤ ꯊꯧꯗꯣꯛꯇ ꯃꯤꯑꯣꯏ ꯀꯨꯟ ꯂꯩꯈꯤꯗ꯭ꯔꯦ, ꯅꯤꯐꯨꯅ ꯀꯜꯍꯧꯔꯦ꯫ ꯁꯥꯎꯊ ꯗꯦꯜꯂꯤꯒꯤ ꯗꯤꯁꯤꯄꯤ ꯑꯅꯟ ꯃꯤꯠꯇꯜꯅ ꯍꯥꯏ ꯐꯥꯌꯔ ꯇꯦꯟꯗꯔ ꯅꯤꯄꯥꯟ ꯁꯤꯖꯤꯟꯅꯗꯨꯅ ꯃꯩ ꯆꯥꯛꯄ ꯑꯗꯨ ꯃꯄꯨꯡ ꯐꯥꯅ ꯃꯨꯊꯠꯄ ꯉꯝꯈ꯭ꯔꯦ꯫ ꯄꯨꯂꯤꯁ ꯐꯦꯌꯔ ꯁꯥꯔꯚꯤꯁ ꯑꯃꯁꯨꯡ ꯑꯇꯩ ꯏꯃꯔꯖꯦꯟꯁꯤ ꯔꯦꯁꯄꯣꯟꯁ ꯇꯤꯝꯁꯤꯡꯅ ꯀꯟꯅ ꯍꯣꯠꯅꯕꯗꯒꯤ ꯊꯧꯗꯣꯛ ꯊꯣꯛꯐꯝꯗꯒꯤ ꯃꯤꯑꯣꯏ ꯀꯨꯟ ꯀꯟꯗꯨꯅ ꯃꯤꯑꯣꯏ ꯅꯤꯐꯨ ꯀꯟꯗꯨꯅ ꯃꯅꯥꯛ ꯅꯛꯄ ꯍꯣꯁꯄꯤꯇꯥꯜꯁꯤꯡꯗ ꯂꯥꯌꯦꯡꯂꯤ꯫ ꯍꯧꯖꯤꯛ ꯁꯥꯟꯅꯕꯒꯤ ꯄꯥꯎ ꯈꯦꯇ꯭ꯔꯤ ꯃꯌꯨꯝ ꯕꯤꯔꯣꯁꯇꯒꯤ
2: ꯃꯔꯤꯁꯨꯕ MNCA ꯃꯦꯟꯁ ꯑꯟꯗꯔ 19 ꯋꯥꯟ ꯗꯦ ꯇ꯭ꯔꯣꯐꯤ 2025-26ꯀꯤ ꯉꯁꯤ ꯈꯥꯡꯉꯕꯣꯛ ꯄꯕ꯭ꯂꯤꯛ ꯒ꯭ꯔꯥꯎꯟꯗ ꯁꯥꯟꯅꯈꯤꯕ ꯂꯤꯛ ꯃꯦꯠꯁ ꯑꯃꯗ ꯐꯣꯔꯁ ꯈꯦꯇ꯭ꯔꯤꯒꯥꯎꯅ ꯁꯒꯣꯜꯕꯟ ꯌꯨꯅꯥꯏꯇꯦꯗꯄꯨ ꯔꯟ 54ꯗ ꯊꯣꯏꯈ꯭ꯔꯦ꯫ ꯂꯤꯛ ꯑꯁꯤꯒꯤ ꯇꯥꯎꯊꯣꯡ ꯈꯨꯗꯩꯕꯟ ꯂꯝꯄꯥꯛꯇ ꯑꯜ ꯑꯃꯤꯟ ꯑꯃꯁꯨꯡ TCMDC ꯑꯅꯤꯒꯤ ꯃꯔꯛꯇ ꯁꯥꯟꯅꯕ ꯃꯦꯠꯁ ꯑꯃꯗ ꯑꯣꯚꯔ ꯑꯍꯨꯝ ꯁꯥꯟꯅꯔꯕ ꯃꯇꯨꯡ ꯅꯣꯡꯅ ꯃꯔꯝ ꯑꯣꯏꯗꯨꯅ ꯃꯦꯠꯁ ꯑꯕꯦꯟꯗꯟ ꯇꯧꯈꯤ꯫ ꯇꯤꯝ ꯑꯅꯤꯃꯛ ꯄꯣꯏꯟꯠ ꯃꯃꯝ ꯌꯦꯟꯅꯈꯤ꯫ ꯂꯤꯛ ꯑꯁꯤꯒꯤ ꯃꯣꯏꯖꯤꯡ ꯄꯕ꯭ꯂꯤꯛ ꯒ꯭ꯔꯥꯎꯟꯗ, ꯂꯥꯏꯔꯦꯟꯖꯝ ꯄꯕ꯭ꯂꯤꯛ ꯒ꯭ꯔꯥꯎꯟꯗ ꯑꯃꯁꯨꯡ ꯑꯣꯔꯦꯟꯇꯦꯜ ꯀꯣꯂꯦꯖ ꯒ꯭ꯔꯥꯎꯟꯗ ꯁꯥꯟꯅꯒꯗꯕ ꯃꯦꯠꯁꯁꯤꯡꯁꯨ ꯅꯣꯡꯅ ꯃꯔꯝ ꯑꯣꯏꯗꯨꯅ ꯃꯇꯝ ꯀꯛꯇꯅ ꯌꯩꯊꯣꯛꯂꯦ꯫ ꯍꯤꯌꯥꯡꯂꯝ ꯋꯥꯕꯒꯥꯏꯗ ꯆꯠꯊꯔꯤꯕ 56 ꯁꯨꯕ ꯑꯔꯥꯝꯕꯝ ꯁꯃꯔꯦꯟꯗꯣ ꯅꯤꯡꯁꯤꯡ ꯀꯨꯃꯣꯟ ꯂꯤꯛ ꯀꯝ ꯅꯣꯛꯑꯥꯎꯠ ꯀꯦꯟꯗ꯭ꯔ ꯋꯥꯏꯁ ꯀꯥꯡ ꯇꯣꯔꯅꯥꯃꯦꯟꯠ 2026ꯀꯤ ꯉꯁꯤ ꯁꯥꯟꯅꯈꯤꯕ ꯑꯅꯤꯁꯨꯕ ꯀ꯭ꯋꯥꯇꯔ ꯐꯥꯏꯅꯦꯜ ꯃꯦꯠꯁꯇ LSK ꯇꯤꯝ ꯕꯤ ꯋꯥꯡꯒꯣꯏꯅ ꯙꯨꯔꯕꯇꯥꯔꯥ ꯀꯥꯡꯈꯨꯠ ꯋꯥꯕꯒꯥꯏꯕꯨ ꯄꯥꯟꯖꯤꯜ 14-32 ꯊꯣꯏꯈ꯭ꯔꯦ꯫ ꯇꯣꯔꯅꯥꯃꯦꯟꯠ ꯑꯁꯤꯒꯤ ꯑꯍꯨꯝꯁꯨꯕ ꯀ꯭ꯋꯥꯇꯔ ꯐꯥꯏꯅꯦꯜ ꯃꯦꯠꯁꯇ ꯍꯌꯦꯡ ꯃꯔꯥꯝꯕ ꯀꯥꯡꯈꯨꯠ ꯑꯃꯁꯨꯡ ꯍꯤꯌꯥꯡꯂꯝ ꯑꯃꯁꯨꯡ ꯄꯨꯊꯤꯕ ꯀꯥꯡꯈꯨꯠ ꯈꯨꯟꯗ꯭ꯔꯥꯄꯨꯝ ꯁꯥꯟꯅꯔꯒꯅꯤ꯫ ꯅꯣꯔꯋꯦ ꯆꯦꯁ 2026 ꯚꯥꯔꯠꯀꯤ ꯒ꯭ꯔꯥꯟ ꯃꯥꯁꯇꯔ ꯄ꯭ꯔꯒꯅꯥꯅꯟꯗꯅ ꯋꯥꯔꯜ ꯅꯝꯕꯔ 1 ꯃꯦꯒꯅꯁ ꯀꯥꯔꯜꯁꯟꯕꯨ ꯃꯥꯏꯊꯤꯕ ꯄꯤꯈ꯭ꯔꯦ꯫ ꯍꯧꯖꯤꯛ ꯇꯣꯔꯅꯥꯃꯦꯟꯠ ꯑꯁꯤꯒꯤ ꯔꯥꯎꯟ 8 ꯂꯣꯏꯕ ꯐꯥꯎꯕꯗ ꯄ꯭ꯔꯒꯅꯥꯅꯟꯗꯅ ꯄꯣꯏꯟꯠ 12 ꯐꯪꯗꯨꯅ ꯑꯍꯨꯝꯁꯨꯕ ꯃꯐꯝꯗ ꯂꯩꯔꯤ꯫ ꯁ꯭ꯄꯣꯔꯠꯁ ꯑꯣꯊꯣꯔꯤꯇꯤ ꯑꯣꯐ ꯏꯟꯗꯤꯌꯥ ꯅꯣꯔꯠ ꯏꯁ ꯔꯤꯖꯅꯦꯜ ꯁꯦꯟꯇꯔꯅ ꯅꯦꯁꯅꯦꯜ ꯁꯦꯟꯇꯔ ꯑꯣꯐ ꯑꯦꯛꯁꯂꯦꯟꯁ ꯏꯝꯐꯥꯜꯒꯤ ꯅꯨꯄꯤꯃꯆꯥ ꯑꯃꯁꯨꯡ ꯅꯨꯄꯥꯃꯆꯥꯁꯤꯡꯒꯤ ꯐꯨꯠꯕꯣꯜ ꯁꯥꯟꯅꯔꯣꯏꯁꯤꯡ ꯈꯟꯅꯅꯕ ꯇ꯭ꯔꯥꯏꯌꯦꯜ ꯁꯦꯂꯦꯛꯁꯟ ꯄꯥꯡꯊꯣꯛꯂꯒꯅꯤ꯫ ꯅꯨꯄꯥꯃꯆꯥꯒꯤ ꯑꯣꯏꯅ ꯇ꯭ꯔꯥꯏꯌꯦꯜ ꯁꯦꯂꯦꯛꯁꯟ ꯊꯥ ꯑꯁꯤꯒꯤ 6ꯇꯒꯤ ꯃꯥꯄꯜ ꯐꯥꯎꯕ ꯑꯗꯨꯒ ꯅꯨꯄꯤꯃꯆꯥꯁꯤꯡꯒꯤ ꯑꯣꯏꯅ ꯊꯥ ꯑꯁꯤꯒꯤ 13-13-13-13 ꯐꯥꯎꯕ ꯇꯥꯒꯦꯜꯄꯥꯠꯇ ꯂꯩꯕ ꯁꯥꯏ NERC ꯑꯥꯔꯇꯤꯐꯤꯁꯦꯜ ꯇꯔꯐ ꯒ꯭ꯔꯥꯎꯟꯗ ꯄꯥꯡꯊꯣꯛꯂꯒꯅꯤ꯫ ꯁꯔꯨꯛ ꯌꯥꯅꯤꯡꯕ ꯁꯥꯟꯅꯔꯣꯏꯁꯤꯡ 2009-20 2015 ꯐꯥꯎꯕꯒꯤ ꯃꯅꯨꯡꯗ ꯄꯣꯛꯄ ꯑꯣꯏꯒꯗꯕꯅꯤ꯫ ꯀꯤꯔꯟ
0: ꯑꯔꯣꯏꯕꯗ ꯃꯔꯨꯑꯣꯏꯕ ꯄꯥꯎ ꯑꯃꯨꯛ ꯍꯟꯅ ꯃꯅꯤꯄꯨꯔꯒꯤ ꯂꯛꯁꯃꯤ ꯄ꯭ꯔꯤꯌꯥ ꯗꯦꯕꯤꯅ ꯗꯤꯔꯦꯛꯁꯟ ꯄꯤꯕ ꯕꯨꯡ ꯐꯤꯂꯝꯅ ꯅ꯭ꯌꯨꯌꯣꯔꯛ ꯏꯟꯗꯤꯌꯟ ꯐꯤꯂꯝ ꯐꯦꯁꯇꯤꯕꯦꯜꯗ ꯃꯅꯥ ꯑꯍꯨꯝ ꯂꯧꯔꯛꯄꯗ ꯔꯥꯖ꯭ꯌꯄꯥꯜ ꯑꯖꯌ ꯀꯨꯃꯥꯔ ꯚꯂꯥꯟ ꯅꯨꯡꯉꯥꯏ ꯐꯣꯡꯗꯣꯛꯈ꯭ꯔꯦ꯫ ꯃꯨꯈ꯭ꯌꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯅ ꯍꯥꯏꯔꯤ ꯍꯛꯆꯥꯡ ꯐꯅ ꯂꯩꯅꯕ ꯄꯣꯂꯨꯁꯟ ꯍꯟꯊꯍꯟꯅꯕ ꯑꯩꯈꯣꯏꯅ ꯁꯥꯏꯀꯜ ꯊꯧꯕꯒꯤ ꯍꯩꯅꯕꯤ ꯊꯝꯂꯁꯤ꯫ ꯒ꯭ꯔꯤꯍ ꯃꯟꯇ꯭ꯔꯤ ꯒꯣꯕꯤꯟꯗꯥꯁ ꯀꯣꯟꯊꯧꯖꯝꯅ ꯃꯅꯤꯄꯨꯔꯒꯤ ꯑꯅꯧꯕ DGP ꯃꯨꯀꯦꯁ ꯁꯤꯡꯍꯥꯎꯅꯗꯨꯅ ꯁꯥꯟꯇꯤ ꯔꯛꯁꯥꯒꯤ ꯐꯤꯕꯝ ꯍꯦꯟꯅ ꯐꯒꯠꯍꯟꯅꯕ ꯈꯟꯅꯈ꯭ꯔꯦ꯫ ꯔꯥꯁꯇ꯭ꯔꯄꯇꯤ ꯗ꯭ꯔꯣꯄꯇꯤ ꯃꯨꯔꯃꯨꯅ ꯍꯥꯏꯔꯤ ꯇ꯭ꯔꯥꯏꯕꯦꯜꯁꯤꯡꯕꯨ ꯆꯥꯎꯈꯠꯄꯒꯤ ꯂꯝꯕꯤꯗ ꯃꯥꯡ